ತವ ಪಾಸು ನಟ್ಟಕ್ಕೂ ಬಿರ್ಲೈ ಸಂಭವನಾತದ ಮುಟ್ಟ ಹಿಕ್ಮತಿನ ಆಗದರ್ಲೈ ಆಡ ರಾನಾತಗ ಜೀವ ಲಾವನ್ ಅಶಿ ಮೋರ.